0: ಕೇಳಿದೋ ಕಾರಿ ಕೊಡಿ ದಮ್ಮಡಿ,
1: ಕಾರಿ ಕೊಡಿ ದಮ್ಮಡಿ, ಕಾರಿ ಕೊಡಿ ದಮ್ಮಡಿ.
0: ನಕೆಂಜೋ ಕರ್ಜ ಲಾಹೆ ಥೋ, ರುಗೋಹು ದಾಲ ಖಾಯೆ ಥೋ, ಪುರಾಣೋ ಸೂಟ ಪಾಯೆ ಥೋ, ಫಟಲ ಬೂಟ ಪಾಯೆ ಥೋ, ಅಸಾಂಜೋ ಅಸಾಂಜೋ ಅಸಾಂಜೋ ಸಂಜೋ.